ಅದನ್ನು ಚೀನಿ ಮಂಗುಹುನ ಭಯನ ದೇಶಕ್ಕೆ ಕಾರಣ ಆಧಾರಭೂತ ಅವಶ್ಯಕತಾಗ ಸಾಮಗ್ರಿ ಮಂಗುಹುನ ಉದಯನ ವಿಲಾಸಿತಾಗ ಸಾಮಗ್ರಿ ಮಂಗು ಭಯನ ಹೊಂದಿದೆ ಸೂರೋಟ್ಲ ಏಕ್ ಹಿಡಿಲ ಏಕ್ ಹಜಾರ್ ರೂಪಾಯಿ ಬಂದಿನ ಹೊಂತೀವರು ಭಯಂತಾನೆ ಕೇ ಚಾಹಿಯೋ ತು ಆರ್ಗ ಖಾಯರ ಘೌಟ ಪರ್ನಲ ದಶ ಹಜಾರ ಯಜಮಾನ ಭಂದಿನ ಹೊಂದಿವರು ತೈಪನ್ ಲಿಯರ ಸಿರಾನಾ ರಾಖರ ಸುಗಿರೇನ ಅವನಿಗೆ ಹ್ಯಾಮ್ ಮನೆ ಸಕಿಹಾಲ್ತ ಸುಗಿ ಬಸಿರೋ ವಿಲಾಸಿತ ತಿ ಅವಶ್ಯಕ ನಭೆಯ ಸಾಮಗ್ರಿ ತಿನ್ನ ಮಂಗು ಭಯ ಅತ್ಯಂತ ಅವಶ್ಯಕತಾ ಸಾಮಗ್ರಿ ಫಲಾಮ್ನುಹುನ್ಚಿನಿ ಯಸ್ ಕಾರಣ ಸಸ್ತೋ ಭಗವಾನ್ ಕಸ್ತೋ ದಯಾಲು ಹುನುಹುನ್ಛ ಜುನ್ ಸಸ್ತೋ ಚೀಜ ಅತ್ಯಂತ ಅವಶ್ಯಕ ತ್ಯೋ ಚೀಜ ಜಾದಿ ಸಸ್ತೋ ಛ ನುನ್ ಸಸ್ತೋ ಛ ತ್ಯೋ ಭಂದಾ ಸಸ್ತೋ ಅತ್ಯಂತ ನಭೈ ನಹುನೆ ಕುರಾ ಕೆ ಛ ಪಾನಿ ತ್ಯೋ ಝನ್ ಸಸ್ತೋ ಛ ಪಾನಿ ಭಂದಾಮಾ ಪನಿ ಜಬ ಅತ್ಯಂತ ಸಸ್ತೋ ಚೀಜ ಕೆ ಛ ವಾಯು ಹಾವಾ ಜಸ್ಲೇ ತೀನ್ ಮಿನಿಟ್ ಬಂದ ಭೋ ಹವಾ ಬಂದ ವಿಶ್ವ ಬ್ರಹ್ಮಾಂಡ ಸ್ವತರ ಹುಂಚ ಎವಡಾ ಮಾನ್ಸಿ ರಹದೈನ ಎವಡಾ ಪ್ರಾಣಿ ಬದ್ದೈನ ತರ ಎಷ್ಟು ವಸ್ತು ಚೈ ಭಗವಾನ್ ತೆಸೈ ದಿನ ಕಸ್ತು ದಯಾಲು ಈಶ್ವರ ಹೇರ್ನು ತು ಹವಾ ಕಿನ್ನ ಪರೆ ಕತಿ ರೂಪಿಯಾ ಪರ್ದೋ ತೆಸೈ ಕಾರಣ ಏಹಿ ಕುರಾ ಬುಝ್ನು ಭಗವಾನ್ ಕೇಹಿ ಹೇರೇನ್ ಕೇಹಿ ಗರೆನನ್ ಮಾನ್ಸ ಲ ಯಾ ಭಂದಾ ಗರ್ನಿ ಕತಿ ಹೋ ತು ಪಾನಿ ಸಸ್ತು ನಭೈನ ಭನ್ನೆ ಕುರಾ ತ್ಯೋ ನುನ್ ಸಸ್ತು ನಭೈನ ಭನ್ನೆ ಕುರಾ ತ್ಯೋ ಫಲಾಮ ಸಸ್ತು ನಭೈ ನಹುನೆ ಕುರಾ ತ್ಯೋ ವಾಯು ಪ್ರಾಣವಾಯು ನಭೈನ ಭನ್ನೆ ಕುರಾ ತ್ಯೋ ಧನ ಶಿಕ್ಷಿಕ ಎಷ್ಟು ಪ್ರಭುಗ ದಯಾ ಹೋ ಮೇರೋ ಮಹಾರಾಜ.